0: ಜನನ
1: ಮರಣ ದುಃಖ ಕಟ್ಟಿಯ ಸಚ್ಚೆ ರಹೇ ಸಮಾಯ ಸದಾ ಬಿಲಾವಲ ಆನಂದ ಹೈ ಜೇ ಚಲ್ಲ ಹೈ ಸತ್ಗುರ ಪಾಯ ಸತ್ ಸಂಗತಿ ಬಹ ಪಾವ ಕರ